ಸಮುಂಗಾ ಬೆಲಡೋನಾ ಚಾರ್ಗುಲ್ ಬ್ಲೀಚ್ ಆಗಲ್ ಇದೀನ್ ಆಯಕ ತಾಸೋ ಪಲ್ ಮಕ್ಸ್ ಬಿನವೈ ಅವದೇ ಸರ ದಸ್ತಾಸು ಪಲ್ ಪಾಲ್ತಿ ಇಖ್ತ ಆಗ ಕಮವೈ ಕತಾಸು ಪಲ್ ಪಾಲ್ತಿ ಇಖ್ತ ಆಗ ಖಡವೈ ಹಾ ಕತಾಸು ಬ್ಯಾದವೈ ಜಮುಂಗ್ ದಗ ಪಾಲ್ತಿ ಇಖ್ತ ದೇ ಮಜಾ ಮಜಾ ಬಾಂಧಿ ಓರಿ ಜೀಗಿ ಮಜಾ ಮಜಾ ದಿ ದಗ ಪಾಲ್ತಿ ಇಖ್ತ ಖತಮ ಶಿ ಬಿಲ್ಕುಲ್ ಅಗಿದ ಪಾರ ಜಮುಂಗ ಬೆಲಡೋನಾ ಚಾರ್ಗುಲ್ ಬ್ಲೀಚ್ ಲಗ್ನಾ ಡೇರ್ ಜ್ಯಾದ ಬೆಹತರೀನ್ ದಿ ಜಿ ಬೆಲಡೋನಾ ಚಾರ್ಗುಲ್ ಬ್ಲೀಚ್ ಪದೇ ಕಿ ಮುಂಗ್ ವಿಟಾಮಿನ್ ಸಿ ಸಿರಮ್ ಶಾಮಿಲ್ ಕಡೆ ದೇ ಚಿದಾ ಬಾ ದಗ ವಿಟಾಮಿನ್ ಸಿ ಸಿರಮ್ ಬಾ ದಸ್ತಾ ಸುಮ್ಮಖ್ತಾ ಯದ ದಿನ ಲಾವಾ ದಗ ಬೆಲಡೋನಾ ಚಾರ್ಗುಲ್ ಬ್ಲೀಚ್ ತಾಸು ಕಮ್ ಸೇ ಬಾನೆ ಹೋಮ್ ಲಗವೈ ಆಗಿ ತಬ ಕುಲಾವರ್ ಗಯಿ ಸ್ಪಿನ್ ವಾಲೆ ಬೋರ್ ಗಯಿ ಖಾಯಿಸ್ ಬೋರ್ ಗಯಿ ಜಿ ಬಿಲ್ಕುಲ್ ಖಗೋ ತಾಸು ಗೋಲೆ ಶೇ ಚಿದಾಂತಾ ಬೆಲಡೋನಾ ಚಾರ್ಗುಲ್ ಬ್ಲೀಚ್ ವಾಲೆ ಜಮುಂಗ್ ಪ ಬೆಲಡೋನಾ ಚಾರ್ಗುಲ್ ಬ್ಲೀಚ್ ಗೆ ಔಪ ಆಮ್ ಬ್ಲೀಚ್ ಗೆ